ಪತ್ನಿ ಕುಟಿಲ ವಾರ್ತಾವರಿತ ವರಿತ ಉತ್ತಮ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿವಾದಿ ರೋಮ್ ರೋಮಾಹಾರಿ ಇನ್ನಿ ದಲಾಮ್ ತಾಹಾಬ್ ತರ ಆಖಿರ್ ದಾರಿ ಕುಂಜುಂಗಾನ್ ಕಲೀಮಾ ನಗಾರ ಅಕಾನ್ ಮಂಗಡಾ ಖಾನ್ ಪಂಬಿಚಾರಾನ್ ಬಿಲೆಟ್ರಲ್ ದಿಂಗಾನ್ ಪ್ರಧಾನಮಂತ್ರಿ ಇಟಾಲಿಯಾ ಜಾರ್ಜಿಯಾ ಮೆಲೋನಿ ನ್ಯೂ ದೆಹಲಿ ದಾನ್ ಆಸ್ಲೊ ಸಪಾಕಾತ್ ಉಂತುಕ್ ಮನಿಕಾತ್ ಖಾನ್ ಹುಬುಂಗಾನ್ ಬಿಲೆಟ್ರಲ್ ಮಂಜಾದಿ ಕೌಮಿತ್ರಾನ್ ಎಸ್ ತರ್ಗಿಸ್ ಹಿಗಾವು ಯಂಗ್ ಬರ್ಡ್ ಫೋಕಸ್ ಪಾಡಾ ಎನರ್ಜಿ ಬರ್ಸಿ ದಾನ್ ಇಕೊನೊಮಿ ಬೀರು ಪ್ರಧಾನಮಂತ್ರಿ ಮೋದಿ ಮಂಗಾದೇರಿ ಖಾತೆ ತೆ ಬಿಸ್ನೆಸ್ ನನ್ ಪನ ದಿತ್ತಿಯಾನ್ ಇಂಡಿಯಾ ನಾರ್ವೇಜಿಯಾ ದಿ ಆಸ್ಲೊ ಪ್ರೆಸಿಡೆಂಟ್ ಐಎಸ್ ಡೊನಾಲ್ಡ್ ಟ್ರಂಪ್ ಮನತಕಾನ್ ಬಾವಾ ಸರಂಗಾನ್ ತರಹಟಾಪ್ ಇರಾನ್ ದಿಟುಂದಾ ಅತಾಸ್ ಪರ್ಮಿಂತಾನ್ ನಗಾರ ನಗಾರ ತಲುಕ್ ದನ್ ಪಮರಿಂತಾ ಮಲ್ಲನ್ ಚುರ್ಕಾನ್ ಲಂಕಾ ಲಂಕಾ ಪಂಗ್ವಾಸಾನ್ ದನ್ ಕ ಸಿಯಾಪ್ ಸಿಯಾಪ್ ಸಿಂಗಾನ್ ದಿ ಪಲಾಬುಹಾನ್ ಉಡಾರಾ ದಾನ್ ಲಾವುದ್ ದಿ ತೆಂಗಾ ವಾವಾ ಇಬೋಲಾ ಪಿಎಂ ಕುಂಜುಂಗಾನ್ ಕ ಇಟಾಲಿಯಾ ಪರ ತಹಾಬ್ ತರ ಆಖಿರ್ ದಾರಿ ಕುಂಜುಂಗಾನ್ ಕ ಲೀಮಾ ನಗಾರಾ ನ್ಯಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಕಾಂತಿಬಾ ದಿರೋಮಾ ಇಟಾಲಿಯಾ ಹಾರಿ ಇನಿ ಉಂತುಕ್ಮಾ ಲಾಕುಕಾನ್ ಕುಂಜುಗಾನ್ ಕ ನಗರಾನ್ ಸಲಾಮದುವಾ ಹಾರಿ ಅತಾಸ್ ಉಂದುಂಗಾನ್ ಮಿತ್ರ ಸೋಚವಾತ್ನಾದಾರಿ ಇಟಾಲಿಯಾ ಇಬು ಜಾರ್ಜಿಯಾ ಮೆನೋನಿ ಪ್ರಧಾನಮಂತ್ರಿ ಮೋದಿ ಅಕಾನ್ ಮಂಗಾನ್ ನಕಾನ್ ಪಂಬಿಚಾರಾನ್ ಬಿಲಾಟ್ರಲ್ ದೆಂಗಾನ್ ಪ್ರಧಾನಮಂತ್ರಿ ಮೆಲೋನಿ ದೆಂಗಾನ್ ಫೋಕಸ್ ಪಾಡಾಕಿಯಮಾನನ್ ಮಾರಿಟಿಮ್ ನನ್ ಕೊನೆಕ್ಟಿವಿಟಾಸ್ ಯಾಂಗ್ ಕುವಾತ್ ಇಯ ಜುಗ ಅಕಾನ್ ಮಾ ಲಾಕುಕಾನ್ ಪರ್ತೆಮುವಾನ್ ಕರ್ ಹುರ್ಮತಾನ್ ದೆಂಗಾನ್ ಪ್ರೆಸಿಡೆಂಟ್ ಇಟಾಲಿಯಾ ಸೋರ್ಜೋ ಮಾಟ್ರೆಲಾ ಬಾಪಾಕ್ ಮೂರ್ತಿ ದಿಜ ದ್ವಾಲ್ಕಾನ್ ಉಂತುಕ್ ಮಂದಕಾಂಗಾಂಗ್ ಪಂಬಿಚಾರಾನ್ ದೆಂಗಾನ್ ಪಾರಾ ಪ ಮೆಮ್ ಪೆಮ್ ಬಿಸ್ನೆಸ್ ಗುನಾ ಲಬಿ ಮಮ್ ಪ್ರಮೋಸಿ ಕಾನ್ ಪರ್ ಡಗಾಂಗಾಂಗ್ ದನ್ ಇನ್ವೆಸ್ಟಿಸಿ ದಿ ಅಂಥಾರಾ ಕದುವಾ ನಗಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಕಾನ್ ಬುರಾಡಾ ದಿ ಇಟಾಲಿಯಾ ಹಿಂಗಾ ತಾಂಗಾಲ್ ದುವ ಪುಲು ಬುಲಾನ್ ಇನಿ ಕುಂಜುಂಗಾನ್ ಇನಿ ಮರುಪಕಾನ್ ಪರ್ ಸಿಂಗಾಹಾನ್ ತರ ಆಖಿರ್ ದಾರಿ ತೂರ್ಕ ಲೀಮಾ ನಗಾರ ಯಾಂಗ್ ವರ್ ತುಂಜುಕಾನ್ ಉಂತುಕ್ ಮನಿ ಕಾತ್ಕಾನ್ ಕ ಮಿತ್ರ ಸ್ತ್ರೀ ತರ್ಗಿಸ್ ಇಂಡಿಯಾ ದಿ ಬರ್ಬಗೈ ಸೆಕ್ಟರ್ ಇಟಾಲಿಯಾ ಮಂಬರಿಕಾನ್ ಇಂಡಿಯಾ ಅಕ್ಸರ್ ಸ್ಥಿರ ಹಾನ್ಯಾ ಉಡೋಪ ತಥಾಪಿ ಜುಗಕ ಸಲ್ ಉಡು ಕವಸಾನ್ ಮದಿತರಾನಿಯ ಹಲ್ ಇನಿ ಸಾಂಗತ್ ಸಿಗ್ನಿಫಿಕೆಂಟ್ ದಿ ತಂಜು ದಾರಿ ಕ ಮಿತ್ರಾನ್ ರಾನ್ದೈ ಪಾಸೋಕ್ ದಾನ್ ಕ ಮಿತ್ರಾನ್ ಪರ್ ತಹನಾನ್ ಕುಂಜುಗಾನ್ ಕಲೀಮಾ ನಗಾರ ಇನಿ ಜೌ ಮಲಾಮ್ ಪುವಾಯಿ ಸಕದಾ ಡಿಪ್ಲೊಮಾಸಿ ಇನಿ ಅಡಾಲಾ ತೆಂತಾಂಗ್ ಮನಿಂಗ್ ಮಾಂಕಾನ್ ರೂತ್ ಎನರ್ಗಿ ಮಾಸದಪಾನ್ ಇಂಡಿಯಾ ಕಮ್ ಮಿತ್ರಾನ್ ಆಯಿ ಆಕ್ಸಸ್ ಎಮಿ ಕುಂದುಕ್ತುರ್ ಮನಫುಕ್ತುರ್ ಪರ್ ತಹನಾನ್ ನನ್ ಕ ಪರ್ ತಿಂಗಾನ್ ಗ್ಲೋಫಲ್ ಸಬುಲುಮ್ನ್ಯಾ ಪ್ರಧಾನಮಂತ್ರಿ ಮಂಗ್ ಹಾದಿರಿ ಕಾತೆ ತೆ ಬಿಸ್ನೆಸ್ ನನ್ ಪನ ಲಿತಿಯಾನ್ ಇಂಡಿಯಾ ನಾರ್ವೇಜಿಯಾ ದಿ ಆಸ್ಲೊ ಪುತ್ರ ಮಾಕೋತಾ ಹಕೋಮ್ ದನ್ ಪ್ರಧಾನಮಂತ್ರಿ ನಾರ್ವೇಜಿಯಾ ಜೋನಾಸ್ ಘೇರ್ ಸ್ತೋರೆ ಜುಗ ತುರುತ್ ಬರ್ ಪಾರ್ಟಿಸಿಪಾಸಿ ದಲಾಮ್ ಕಾತೆ ತೆ ತರ್ತಿಬುತ್ ಸಾದ್ ಮನೆಮ್ ಪೈಕಾನ್ ಪಿಟಾದು ದಲಾಮ್ ಕಾತೆ ತೆ ಇತು ಪ್ರಧಾನಮಂತ್ರಿ ಮೋದಿ ಮಂಗ್ ಅಪ್ರೆ ಸಿ ಎ ಸಿ ಪರ್ ತುಂಬುಹಾನ್ ಪರ್ ಡಗಂಗಾನ್ ದನ್ ಇನ್ವೆಸ್ಟಿಯಾಸಿ ಮಿಲೇಟ್ರ ಮನು ಸುಸುಲ್ ಮುಲಾಯಿ ಬರ್ಲಾ ಕುಕಾನ್ಯಾ ಪರ್ ಜಾಂಜಿಯಾನ್ ಕಾ ಮಿತ್ರಾನ್ ಪರ್ ಡಗಂಗಾಂಗ್ ದನ್ ಇಕೊನೊಮಿ ಇಯ ಮಂಗನೆ ಗಾಸ್ಕಾನ್ ಬಾಬಾ ಪಾರಾ ಪ ಮಂಕು ಕಂ ಪತ್ನಿಗಾನ್ ದಿ ಕದುವಾ ಬಿಲ್ಲಾ ಪಿಹಾಕ್ ತರುಸ್ ಬರುಪಾಯ ಮಂಚಪಾಯಿ ಟಾರ್ಗೆಟ್ ಇನ್ವೆಸ್ಟಾಸಿ ಸಬ್ಬಸಾರ್ ಸರ್ ಅತುಸ್ ಮಿಲಿಯ ಡಾಲರ್ ಅಮೆರಿಕಾ ಸರ್ ರಿಕಾ ದಿಬಾವಾ ಕರಾಂಗಾ ತೆಪಾ ಸರ್ತಾ ಪರ್ ಚಿಪ್ತಾನ್ ಸಾತು ಜೂತಾ ಲಂಪಾಂಗಾನ್ ಕರ್ಜಾ ಯಾಂಗ್ ಅಕಾನ್ ದಿ ಹಾಸಲ್ಕಾನ್ ದಿ ಇಂಡಿಯಾ ಸಬಗಾಯ್ ದಾಂಪಾಕ್ನ್ಯಾ ಇಯ ಮನೆ ರೋತಿ ಲಿಂತಾಸಾನ್ ಪರ್ ತುಂಬುಹಾನ್ ಇಂಡಿಯಾ ಯಾಂಗ್ ಕುವಾ ದನ್ ತರುಸ್ ಮಂಜಕಾ ಬೋನಸ್ ದ್ಯುಮ್ ಡೆಮೊಗ್ರಾಫಿಕ್ ಜನರಾಸಿ ಮೂಢಾ ಯಾಂಗ್ ಬರ್ಡ್ ಡಪಾತ್ ನನ್ ಪನ್ನು ಅಪ್ರೆಸಿಯಾಸಿ ಪ್ರಾಕ್ಟಿಕ್ ಬಿಸ್ನೆಸ್ ಯಾಂಗ್ ತಾಂಗಾ ಕಿರಾಂಕಾ ರೆಗುರೋಸಿ ಯಾಂಗ್ ರಾಮಾ ಇನ್ವೆಸ್ಟರ್ ಸುರ್ತ ಸಮಾಂಗಾತ್ ಫೆಡರಲಿಸ್ಮ್ ಯಾಂಗ್ ಕಾಂಪಿಟಿಟಿವ್ ಕುಂಜುಗಾನ್ ಪ್ರಧಾನಮಂತ್ರಿ ಮೋದಿ ನರ್ ಕ ನಾರ್ವೇಜ್ ಯಮಾಮ್ ಬುಹುಕಾನ್ ಹಾಸಿಲ್ ಯಾಂಗ್ ಸಿಗ್ನಿಫಿಕೆಂಟ್ ದಿ ಮಾನಾ ಕದುವಾ ನಗಾರ ಯಾಂಗ್ ಮಂಡೇಲಾ ಸರ್ಕಾನ್ ಪಂಗ್ನಿಂಗಾತ್ ಖಾನ್ ಸ್ಟೇತುಸ್ ಹುಬುಂಗಾನ್ ಇಂಡಿಯಾ ನಾರ್ವೇಜಿಯಾ ಮಂಜಾದಿ ಕ ಮಿತ್ರಾನ್ ಸ್ಟೇತುರ್ಗಿಸ್ ಹಿಜಾವು ಗ್ರೀನ್ ಸ್ಟ್ರಾಟಜಿಸ್ಟ್ ಪಾರ್ಟ್ನರ್ಶಿಪ್ ದಲಾಮ್ ಸಬುವಾ ಪರ್ಣತಯಾನ್ ಬರ್ಸಾಮಾ ಯಾಂಗ್ ದಿ ಸಂಪೈಕಾನ್ ಚಿತ್ತಲಾ ಪಂಬಿಚಾರಾನ್ ತಿಂಗಾತ್ ದಿಲಿಕಾಸಿ ದೆಂಗನ್ ಮಿತ್ರಾನ್ಯಾ ಜೋನಾಸ್ ಗೆರೆಸ್ ತೋರೆ ದಿ ಆಸ್ಲೊ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನೆಂಗ್ ಕಾನ್ಕಾನ್ ಬಾವಾಕಾ ಮಿತ್ರಾನ್ ಇನಿ ಅಕಾನ್ ಮನ್ ಜಮಾಯಾನ್ ಪನಿಂಗಾತ್ಕಾನ್ ಕೊಲಾಬರಾಸಿ ದಿ ಬರ್ಬಗೈ ಸೆಕ್ಟೋರ್ ಮುಲಾಯಿದಾರಿ ಎನರ್ಜಿ ಬರ್ಸಿ ಹಿಂಗಾ ಕ ತಹನಾನ್ ಇಕ್ಲೆಮ್ ಸರ್ತಾದಾರಿ ಇಕೊನೊಮಿ ಬೀರು ಹಿಂಗಾ ಪರ್ಲಾಯಾರಾನ್ ಹಿಜಾವು ಪ್ರಧಾನಮಂತ್ರಿ ಮೋದಿ ಮನೆಗೆ ಅತ್ಕಾನ್ ಬಾಬಾ ಪರ್ ಜಾಂಜಿಯಾನ್ ಕ ಮಿತ್ರಾನ್ ಪರ್ ಡಗಂಗಾಂಗ್ ದಾನ್ ಇಕೊನೊಮಿ ಇಂಡಿಯಾ ಇ ಎಫ್ ತೆ ಆ ಅಸೋಸಿಯಾಸಿ ಪರ್ ಡಗಂಗಾಂಗ್ ಬೇಬಸ್ ಉಡೋಪಾ ಬರ್ ಫುಂಕ್ಸಿ ಸ ಬಗಾಯ್ ಚೆತಾಕ್ ಬೀರು ಬಗಿ ಕ ಮಾ ಜುವಾನ್ ದಾನ್ ಕ ಮಾಕ್ ಮುರಾನ್ ಬರ್ಸಾಮಾ ಕದುವಾ ಪಮಿಂಬೆ ಮಾ ನಿಗಾಸ್ಕಾನ್.